ನೆನಪದೆ ದುನಿಯಾ ಜನತೆ ಮಿನ ದೆಸಳು ನೋಗನೆ ಮತ್ತೆ ಮಿನ ಹುನುಮ್ದ ಮೊಹಬ್ಬತ್ತೆ ಮಿನ ಬೇತಾಜ ಸುಲ್ತಾನತ್ತೆ ಮಿನ ಬರ್ಬಾದ ಕೂರು ನ ಬ್ಯಾಬಾದ ವಿನ ಸುಬ್ಬ ಹಂದಿಗೆ.